ba bia ye akwa wo sino e wa nyawie ye wa ye hoho oba ko oba firi ho jeriana jidia jidia.